ಅವರನಿ ಗರಿ ನಿದ ಸರಿ ನಿದ ದಬ ಗರಿ ನಿದ ಸರಿ ನಿದ ದಬ ಗರಿ ನಿದ ಸರಿ ನಿದ ದಬ ಗರಿ ದನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದ ನಿ ಗರಿ ದನಿ ದರಿ ದನಿ ದಬ ದಾನಿ

ಲಲಿತ ಮಧುರಮಯ ಗಾನಂ ಬೋಲೂ ಕರಳಿಲ ಮದ ಮಳ ಆರೋ ಪಾಡುಂ ಲಲಿತ ಮಧುರಮಯ ಗಾನಂ ಬೋಲೂ ಕರಳಿಲ ಮೃದ ಮಳ ಚೊರಿಯು